ಒನ್ ಅವರ್ ಮೇಕ್ ಇಟ್ ಶೂರ್ ಅಲ್ಲಿ ಸುರಾಸ್ ಐ ವೇಕ್ ಸೋಲಾರ್ ಸುರಾಸ್ ಮೇಕ್ ದ ಫಾದರ್ ಫಾರ್ ದಿಸ್ ಸ್ಟಾರ್.